ಕಟೆ ಜಮೀನ ರಕ್ತ ರುಂಡ ಮುಂಡ ಸೇಪಟೆ ತಜೋನ ಸೂಚಿಕಾಗ್ರ ಭೂಮಿ ಭಾಗ ಭಿ. ಯುದ್ಧರತ್ ಸೀಮಾಓ ಪರ್ ಸೈನಿಕೋ ಕೋ ವಿದಾ ಕರ್ನೆ ಕಾ ಭಾವ ದರ್ಜ್ ಕರ್ತೆ ಹುಯೆ ಕವಿ ಆಮಿರ್ ಹಮ್ಜಾ ನೆ ಲಿಖಾ ಹೈ, ಚೌತರಫಾ ಗೂಂಜತೆ ಸಾಯರನ್ ಕೆ ಬೀಚ್ ಜಂಗ್ ಮೇ ಜಾತೆ ಏಕ್ ಹಥಿಯಾರ್ ಬಂದ ಸಿಪಾಹಿ ಕೋ ಸರೆರಾಹ ಗಲೆ ಲಗಾನೆ ವಾಲಿ ಸ್ತ್ರೀ ಜೋ ಉಸ್ಕಿ ಮಾ ಹೋ ಸಕ್ತಿ ಹೈ ಯಾ ಕಿ ಬಹನ್ ಪ್ರೇಮಿಕಾ ಹೋ ಸಕ್ತಿ ಹೈ ಯಾ ಕಿ ದೋಸ್ತ್ ಯಾ ಕಿ ಫಿರ್ ಪತ್ನಿ ಉಸ್ಸೆ ಬೆಹತರ್ ಭಲಾ ಕೌನ್ ಜಾನ್ ಸಕ್ತಾ ಹೈ ಕಿ ಹರ್ ಅಲ್ವಿದಾ ಏಕ್ ಯಾತ್ರಾ ಕಿ ಸಮಾಪ್ತಿ ಹೈ. ಇಸಿ ತರಹ ಏಕ್ ಔರ್ ಬೇಹದ್ ಭಾವಪೂರ್ಣ ಕವಿತಾ ಕಿ ಇನ್ ಪಂಕ್ತಿಯೋ ಮೇ ಜಿನ್ಕಾ ಅನುವಾದ ಕಿಯಾ ಹೈ ರಮೇಶ್ ಕೌಶಿಕ್ ನೆ, ಕವಿ ಅಲೆಕ್ಸಾಂದ್ರ ಪ್ರೊಕೋಫಿಯವ್ ಕಹತೆ ಹೈ, ಕಿಂತು ಸೈನಿಕ ಕ್ರಾಂತಿಕಾರಿ ಚೀಖತಾ ಹೈ, ಮರ್ ನಹಿ ಸಕ್ತಾ ಕಭಿ ಮೈ ನಹಿ ಅಬ್ ತಕ್ ಮರಾ ಹೂ, ಮೈ ಮರೂಂಗಾ ಭಿ ನಹಿ. ತಭಿ ಥರ್ರಾಹಟ್ ಹುಯಿ ದೀವಾರ್ ಜೋ ಘೇರೆ ಹುಯೆ ಥಿ, ಉಸ್ಮೇ ದರಾರೆ ಪಡ್ ಗಯಿ, ಔರ್ ಸೈನಿಕ್ ಕೆ ಹೃದಯ ಸೆ ಸೇಬ್ ತರು ಕಿ ಶಾಖ ಫೂಟಿ, ಫಿರ್ ಬಡಿ ಹೋ ವೋ ಖುಷಿ ಸೆ ಝೂಮತಿ ಹೈ ಮಕ್ಬರೆ ಪರ್ ಔ ಗುಲಾಬಿ ಶ್ವೇತ ಫಲ ಉಸ್ ಪರ್ ಗಿರಾತಿ ಹೈ, ಸೈನಿಕ್ ಕೆ ಹೃದಯ ಕಿ ಶಿರಾ ಅಬ್ ತಕ್ ಧಡಕ್ತಿ ಹೈ. ಇಸಿ ಕ್ರಮ ಮೇ ಏಕ್ ಸಶಕ್ತ ಭೋಜ್ಪುರಿ ಗೀತಕಾರ ಔರ್ ಕವಿ ರಾಮ್ ಜಿಯಾವನ್ ದಾಸ್ ಬಾವಲಾ ನೆ ಲಿಖಾ, ಕರ್ಗಿಲ್ ನ ಕುಲ್ ಕಶ್ಮೀರ್ ಛೋಡ್ ಭಾಗೂ, ಬಾಪೂ ಕ ಹಮರೆ ಜಗೀರ್ ಛೋಡ್ ಭಾಗೂ, ಭಾಯಿ ಸಮಜ್ ಕೆ ಜುಗವಲಿ ಬಹುತ್ ಹಮ್ ಆಗಿ ಲಗವಲೆ ಮಡೈಯಾ ಮೇ, ಛೋಡಪ್ ನ ಬಚ್ಚು ಲಡೈಯಾ ಮೇ, ಕಸಕೆ ಕಮರಿಯಾ ಅಖಾಡೆ ಜವನ್ವಾ ಉಮಡಲ್ ಬಾ ಭೀರ್ ಜಸ್ ಬರ್ಸೆ ಸವನ್ವಾ, ಕೆ ಬಾವಲಾ ಮತಿ ಮರ್ಲೆ ಬಾ ತೊಹರಿ ಡಾಕೇಲೆ ತಾತಿ ತಲೈಯಾ ಮೇ, ಛೋಡಬ್ ನ ಬಚ್ಚು ಲಡೈಯಾ ಮೇ. ಔರ್ ಹಮಾರೆ ಸಮಯ ಕೆ ಬಹುತ್ ಬಡೆ ಕವಿ ರಾಮಧಾರಿ ಸಿಂಗ್ ದಿನಕರ್ ನೆ ವೀರ್ ಸೈನಿಕೋ ಕಿ ಪ್ರಶಸ್ತಿ ಮೇ ಕಹಾ, ಜಾಗ ರಹೇ ಹಮ್ ವೀರ್ ಜವಾನ್ ಜಿಯೋ ಜಿಯೋ ಜಯ ಹಿಂದೂಸ್ತಾನ್, ಹಮ್ ಪ್ರಭಾತ್ ಕಿ ನಯಿ ಕಿರಣ ಹೈ ಹಮ್ ದಿನ ಕೆ ಆಲೋಕ್ ನವಲ್, ಹಮ್ ನವೀನ್ ಭಾರತ್ ಕೆ ಸೈನಿಕ್ ಧೀರ್ ವೀರ್ ಗಂಭೀರ್ ಅಚಲ್, ಹಮ್ ಪ್ರಹರಿ ಊಂಚೆ ಹಿಮಾದ್ರ ಕೆ ಸುರಭಿ ಸ್ವರ್ಗ ಕಿ ಲೇತೆ ಹೈ, ಹಮ್ ಹೈ ಶಾಂತಿ ದೂತ್ ಧರಣಿ ಕೆ ಛಾ ಸಭಿ ಕೋ ದೇತೆ ಹೈ, ವೀರ್ ಪ್ರಸೂ ಮಾ ಕಿ ಆಂಖೋ ಕೆ ಹಮ್ ನವೀನ್ ಉಜಿಯಾಲೆ ಹೈ, ಗಂಗಾ ಯಮುನಾ ಹಿಂದ್ ಮಹಾಸಾಗರ್ ಕೆ ಹಮ್ ರಖವಾಲೆ ಹೈ, ತನ್ ಮನ್ ಧನ್ ತುಮ್ ಪರ್ ಕುರ್ಬಾನ್ ಜಿಯೋ ಜಿಯೋ ಎ ಹಿಂದೂಸ್ತಾನ್.